0: ವಿಧ ಸರೂರ ಪ್ರೇಮ ಸ್ವರೂಪುಲರ
1: ಎಂಬಾಡಿಮೆಂಟ್ಸ್ ಆಫ್ ಲವ್.
0: ಮಾನವುಡು ಎಂತ ಚದುವು ಚದುವಿನಪ್ಪಟಿಗೆನಿ ಆ ಚದುವು ಸಮಾಜಮುಲು ಸದ್ವಿಯೋಗ ವಿನಿಯೋಗಮು ಕಾಕುಂಡಿನ ಆ ಚದುವು ಚದುವಿ ಪ್ರಯೋಜನ ಲೇದು.
1: ಯು ಮೇ ಅಕ್ವೈರ್ ನಾಲೆಡ್ಜ್, ಯು ಮೇ ರಿಸೀವ್ ಎಜುಕೇಷನ್, ಇಫ್ ಇಟ್ ಇಸ್ ನಾಟ್ ಪುಟ್ ಟು ಯೂಸ್ ಇನ್ ಸೊಸೈಟಿ ಇಟ್ ಈಸ್ ಆಲ್ ಯೂಸ್ಲೆಸ್.
0: ಈ ಚದುವನ್ನು ವಿನಿ ಅನುಭವಿಸಿ ವಾರು ಅತನ್ನಿ ಪ್ರೇಮಿಸಾಲಿ.
1: ಪೀಪಲ್ ಹ್ಯಾವ್ ಗಾಟ್ ಟು ನೋ ಯೋರ್ ವ್ಯಾಲ್ಯೂ, ಮೇಕ್ ಯೂಸ್ ಆಫ್ ಯೋರ್ ಸರ್ವಿಸಸ್ ಅಂಡ್ ಬಿ ಹ್ಯಾಪಿ ವಿತ್ ಯು.
0: ಸರ್ವೋಲೋಕ ಹಿತರತಃ ಲೋಕಲನ್ನೀ ಕೂಡನು ದೀನ್ನಿ ಅನುಭವಿಸಿ ಆನಂದಿಸೇಟುವಂತಿ ಚದುವುಲುಗಾ ಮನಮು ಚದುವಾಲಿ.
1: We have to learn in such a manner as to make others experience all the knowledge that we acquired and be happy with our education.
0: Sarvo gnanop sampannah ee chaduvu chadivinanta maatrame chaladu gnana siddhudu kavali.
1: It's not enough if you acquire knowledge, you should have wisdom.
0: Sarve samudita ಗುಣೈ ಜ್ಞಾನವು ಮಾತ್ರಮೇ ಮುಂದಿನ ಚಾಲದು ಅತನಿ ಎಂದು ಸಮಸ್ತ ಸದ್ಗುಣಗಳು ಕೂಡ ಆವರಿಸಾಲಿ.
1: ಇಟ್ಸ್ ನಾಟ್ ಎನಫ್ ಇಫ್ ದೇರ್ ಇಸ್ ವಿಸ್ಡಮ್, ಯು ಶುಡ್ ಆಲ್ಸೋ ಹ್ಯಾವ್ ವರ್ಚ್ಯೂಸ್.
0: ಚದುವಿನಕು ಮೂರು ಲಕ್ಷಣಾಲುಂಟುನ್ನವಿ.
1: ದ ಎಜುಕೇಷನ್ ಹ್ಯಾಸ್ ತ್ರೀ ಕ್ವಾಲಿಟೀಸ್.
0: ಸರ್ವೇ ವೇದ ವಿಧ ಸ್ವರೂಪಂ